ta bie na no ka se me nyini no 5 years sadia oye bia ye eya faro sadia oye bia ye abrante bi di suja mama bon so dress ha ene waware sadia oye bia ye oh my lord is good my god sadia oye bia ye Obin sutse wa wo ho ma yesre no area mo nyina ene wo wo ye behe part sadia wo ye bia ye ndiri ba bia won sanka ye na won saka na wo ye deda ebi mo se wo ye dwe sadia wo ye bia ye e wrapte be ma de nkrofo di twa won poa no wo benyam na bro so